ಕಾಗಿನ ನದಿಗೆ ದಿನ ದಿಗಿ ದಿನ ದಿಗಿ ದಿನ ನಗೆ ನಗೆ ನನ್ನ ದಿಗಿ ದಿಗಿ ದಾಗ ದಾಗ ದಿಗಿ ದಿಗಿ ದಗ್ಗೆ ನನ್ನ ನಾ